ಕಟ್ಟುಕೆತ್ತಲಿವನ ರೊಟೇರು ಜಿತಮನ ಯೋಜನ ಅರಕಿಬು ದೇಹಾದಮನ ಸಲಾಮ ಟು ಯು ಅಂಡ್ ಆಲ್ ಸ್ಟಾಫ್ ಆಲ್ ಲಿಸ್ನರ್ ಶೋ ವಿಜಯಂ ಇಸ್ ವೆರಿ ನೈಸ್ ಫ್ರಾಮ್ ಸಲಹುದ್ದೀನ್ ಅಚ್ಚಾ ಫ್ರಾಮ್ ಸಲಹುದ್ದೀನ್ ಬನ್ ಸುರಾನಿ ರೊಟೇರು ಜಿತಮನ ಸಲಹುದ್ದೀನ್ ಸುರಾನಿ ಬನ್ನ ವಿಜಯಂ ಕ್ಯೂಟ್ ರಿಖಾನ ಮಿದಿ ಬೈ ಹೌಸ್ ಫುಲ್ ಓಕೆ ಆಲ್ ಫ್ರೆಂಡ್ ಗೋ ಇಲ್ಲಿ ವಲ ಸಲಾಮ್ ಟೇರು ಜಿತಮನ ಯೋ ನಡೆ ಮರಣ ವಚ್ ಇಟ್ಸ್ ಮೀ ಸತಫಾ ಫ್ರಾಮ್ ಕರೆಕ್ ಹೆಲೋ ಹೈ ಮೇರೆ ಪಿಯಾರೆ ಬೈ ಹಾವ್ ಆರ್ ಯು ಐ ಲೈಕ್ ಯುವರ್ ಶೋ ಸ್ಪೆಷಲ್ ಸಲಾಮ್ ಟು ಜಿಮೆಲ್ ಹಾಟಕ್ ಎಸ್ ಮಸೀಬ್ ರುಷಿ ಖಾನ್ ನದಿ ಬಹಾನ್ ಫಾತ್ಮಾ ಉಜರಿ ಸನೇ ಓ ಅನ್ಸಾಲ್ ನ ಹಾಟಕ್ ನೂರ್ ಅಂಡ್ ಅನಿ ಓಕೆ ಗುಡ್ ಲೈಫ್ ಡೇರು ಸುತಮನ ಯೋ ನಡೆ ಮರಣ ಯೋ ಜಹಾನ್ ಮರಣ ಬಿಲ್ಕುಲ್ ಬರ್ಗಾಂಶ ಬಿಲ್ಕುಲ್ ಗಾಂಶ ಮಶಿಲಾ ವಹಿಸಿ ಓವರ್ ಸರ್ವ ಸರ್ವ ವಿಚಿ ಅವ್ ಬಿಲ್ಕುಲ್ ಕ್ಲಿಯರ್ ದೈ ಮನ್ನ ಶುಕ್ರಿಯ ಕೆಲವರು ಸಹ ಒಂದು ತಮ್ಮ ಕಾವೇರಿ ಕೀಪರ್ ಜೀರೋ ನೋ ಸ್ಥಾಯಿ ದೂಸರೆ ಕನ್ವೆ ದೂಸರು ಬಿಯಾನ ಅಸ್ಸಲಾಮು ಅಲೈಕುಮ್ ಜಿ ಅಸ್ಸಲಾಮು ಅಲೈಕುಮ್ ಹಲೋ ಅಸ್ಸಲಾಮು ಅಲೈಕುಮ್ ಬಿಲ್ಕುಲ್ ಖೈರ್ ಅಂತ ಹೊರಕೆ ಮಿಸ್ ಹೋಗಿದೆ ಕಿಮ್ಸಿನ ಅಚ್ಚಾ ಓ ಮಾಮ ಅಂಡ್ ಸೊಮಾಮ ಅಚ್ಚಾ ಓ ಮಾಮ ಓ ಶೆಹಸಾದಿ ಅಚ್ಚಾ ಪ್ರೋಗ್ರಾಮ್ ಶಾರ್ ಕಲ ವೆಲ್ಕಮ್ ದರ್ತೀವಿ ಬಿಲ್ಕುಲ್ ಖೈರ್ ರೈತ ಮಜಿ ತು ಸಹಿ ಅಚ್ಚಾ ವೆಲ್ಲೆ ವೆಲ್ಲೆ ವೆಲ್ಲೆ ನಾ ನಾ ನಾ ಬಿಲ್ಕುಲ್ ಪಾಂಚ್ ಮಿನಟ್ ಪರ ಬಿಲ್ಕುಲ್ ಜಸಾದ ಹೋಸಾ ಮುಂಚೆ ಪಾಂಚ್ ಮಿನಿಟ್ ಸರ್ ಡೈರೆಕ್ಟ್ ಡೈರೆಕ್ಟ್ ಹೋಬಾಲ್ ದಾಗ ತುಸ ದೌಗುನಿಂದಿ ಟೋಲ್ ಲಿಸ್ನರ್ ದೌಗುನಿಂದಿ ಓಮಿಶ್ ಪಾಕ್ ಫಲ ಬನ್ನ ಡೇರ್ ಜ್ಯೂತ ಅಲ್ಲಕ ಹೊರಿ ಮೆಹನಾತ್ ಮುಂಚೆ ಇರ್ಕಡವಿ ಚರ ದೇಹ ಫಲ್ ಲಿಸ್ನರ್ ಫಲ ಸಮಯ ಇಂತ ಇವು ದಾಸೆ ಟ್ರಾನ್ಸ್ಮಿಷನ್ ವರ್ಕಿ ದಾಸೆ ಪ್ರೋಗ್ರಾಮಿ ನೋಡ್ತಾರ ಕಸನ ಸವಾಡಿಕೆ ಟೆಕ್ನಿಕಲ್ ಇಶ್ವರ ದ್ರಿಮಿ ನೊಬಿಲ್ಕುಲ್ ಮೀಟಿಂಗ್ ಸ್ಲಾ ಪಾಕ್ ಫಲ ಬನ್ನ ಹಾಲ್ಕವಿ ಸುಮ್ರತ ಮೀಡ್ ನಾ ಕಿಜಿ ಕನ ನೊಬಿಲ್ಕುಲ್ ದಾಗ ಚಿಕಿಂಡಿ ಕನ ದರ ಡ್ಯೂಷೆ ಚಿರಿ ಸುಖ ಚಾರ್ಕಿ ನೊಬಿಲ್ಕುಲ್ ದೇಸಿ ಸಾಮಾನ್ಯ ಕಲಹ ಕಮಾಲ್ ಸರಾಯ್ ಪೂಜೆ ಕನ ಬೇಕಾದ್ರೆ ವಡ ವಡ ಇಶು ಬರ್ತಾರದಲ್ಲ ಬೇಜರ್ ನಜರ್ ಹಲ್ಕವಾಶಿ ಬಿಲ್ಕುಲ್ ಬಿಲ್ಕುಲ್ ಇನ್ಶಾ ತುಸ ಗೋನೆ ಚಿಕಿಮ್ನಿ ಬಿಲ್ಕುಲ್ ಚಾರುಕ್ಲ ಒಮಾಮ ಅಂಡ್ ಸುಮಾಮ ಅಂಡ್ ಶೆಹಸಾದ್ ಇದ್ರೆ ಕ ಸೊನೆ ಯುವ ಪೋದಿನ ಇದ್ರೆ ಅಚ್ಚಾ ದ್ರೆ ಏನೋ ಇದ್ರೆ ಸರಕ ಓಸ್ ಗಿಲೆ ಕೊನಕಿ ಅಚ್ಚಾ ಓಸ ಜೂಜ್ ಮಾ ಜೂಜ್ ಹೋದ್ರ ನೋ ಮತ್ತ ನಾಲ್ಕ ಯು ಬಲ್ ನಮ್ಮ ವಾಶ್ ಕಡೆ ಇದ್ರೆ ಕ ಸೊನೆ ವಾಲೋ ಅಚ್ಚಾ ಬಸ್ ಆಗ ನಮ್ಮ ಬ್ಯಾ ತುಸ ಬ್ಯಾ ದರ್ ಕಾವು ಹೋಚಿ ಕಲ ದ್ರೆ ಸರಕ ಮುತಾಫಿಕ್ ಅವಿ ಚಿ ಸುಮಾಮ ಕಾಲು ಕಿ ಶೆಹಸಾದ್ ಹೆಂಗ್ ಕಾಲು ಕಿ ಅಚ್ಚಾ ತೋ ಮಾಮ ವೆಲೆ ಬರ್ತಾ ಗಾಡಿ ತೋ ಮಾಮ ವೆಲೆ ಬರ್ತಾ ಗಾಡಿ ಶೆಹಸಾದಿ ವೆಲೆ ಖುಷಿ ಕಡೆ ಮದು ಅಚ್ಚಾ ವಿಚಿ ಬಿ ಅಮಿಷ್ಟರ ನೋಮ್ ದಾಶ ಹೊಸ ಬೇಕನ ಅಚ್ಚಾ ವಿಚಿ ಮಿಷ್ಟರ ನೋಮ್ ನೋ ಸಕ ಅಚ್ಚಾ ಸೈಡ್ ಒಂದು ಪ್ರೋಗ್ರಾಮ್ ತಾನೆ ಸರ್ ಹುಡುಗಿ ಚರ ಸಲಾಮ್ ದುವಾಸ ಪ್ರೋಗ್ರಾಮ್ ಸಮಯ ಟಾಪಿಕ್ ರೂಪ ಬಂದ ಇಚ್ಕಿಮ್ ಆ ಮಸರಾದ ಹುಡುಗಿ ಟೈಮ್ ಸರ್ ಸರ್ ಕಾಮ್ದಾಯಿ

0: रेगुलर दी पर ग्राम से बिल्कुल टाइम से किम देखना बेखी पाड़े तो लगे वो से किम टाइम है यानी कम से कम 5 मिनट टाइम होना आज किम देखना हां सर अब शायद 5 मिनट में ब्याह ब्याह दे तरो पास कर और वे थिंक सुबह हले सर सुबह समय दी बिल्कुल दे मिल वो चार तो चार चा और तो लर थिंक यो जहान मन की यो लड़े मन की इंशाल्लाह दाश क्लब में प्रोग्राम सारा एक पल अर थिंक एक पल लिस्टर पर खिदमत हाजिर जी इंशाल्लाह राउंड से किम प्रोग्राम दे दे के मोदे बदले ಏನ್ ಕಿಂ ಪ್ರೋಗ್ರಾಮ್ ಚಿದಕ್ಕೆನ ಆ ರೌಂಡ್ ಕಿಮ್ ವಾಲ್ ಪ್ರೋಗ್ರಾಮ್ ದ ಏನ್ ಕಿಮ್ ಅದೇ ಜಿಮೆ ವಾಲ್ ಕಿಂ ಪ್ರೋಗ್ರಾಮ್ ದೊಗ್ಗೂನೆ ಕಿಚ್ ಕಲಹಂತ ಪ್ರೋಗ್ರಾಮ್ ತಕ್ಷಣ ಮಿಶ್ಕಿ ದೊಗ್ಗೂನೆ ಕಿಗೆನ ಸಿಸ್ಟಮ್ ಶೇ ಗಡ್ಬಡಿನ ರುದ್ರಿ ಮಿಸ್ ಆಯ್ದು ನಾವು ಬಿಲ್ಕುಲ್ ದಾದ ಮಿಶ್ಕೆ ಸಮಾಜ ಕಿಮ್ ನೆಗೆನ ಕಲಕ್ ಲಡ್ರಮ್ ದಾ ಸಿಕಿ ಬ್ಯಾಹ ಮ್ಯಾನೇಜರ್ ಸಬಿಯೋ ಜಹಾನ್ ಮನಕಿ ಓ ಕ್ಯೂ ಟೂರ್ ಖಾನ್ ವಿಚ್ ವೆಲ್ಕಮ್ ವೆಲ್ಕಮ್ ಡಾಕ್ಟರ್ ಜೋಯತ ಸ್ಪೆಷಲ್ ವೆಲ್ಕಮ್ ಬೇರು ಜೊತೆ ಮನ ಯೋ ನಡೆ ಮನ ಅಯ್ಯೋ ಜಹಾನ್ ಮನ ಆರು ದಿನ ಬಿಲ್ಕುಲ್ ಪ್ರೋಗ್ರಾಮ್ ಟೈಮ್ ರ ಸಖತ ಇನ್ಶಾಲ್ಲಾ ನೆಕ್ಸ್ಟ್ ಪ್ರೋಗ್ರಾಮ್ ಶೇ ಬ್ಯಾದರಿ ಸಬರ ಟಾಟಾ ಬೈ ಬೈ ದಲ್ಲೋ ಯಲಾ ಬಾಮಾ ಸ್ಪೆಷಲ್ ಥ್ಯಾಂಕ್ಸ್ ಖಾಮೋಶ್ ಲಿಸನರ್
1: आपका अपना रेडियो रेडियो में 88.4 नेटवर्क
2: کلا تخنن پرختیخ کلی اخکاری
3: اسماخ کلی با ولی نخکارم چی کلا نمی صفات ایتی کریم استعمال اول شروع کردی زما دا مخنا دا دانی دا غنا ترسیری او دا مخ توروالی بلکل ختم شویدی
2: وی اللہ دوم را زر سنگا
3: اسماخ صفات ایتی کریم یو هر بل او مایری پروڈکتی چی 5 دن استعمال اول سرا زما دا مخنا دو غی مسلی ختم شوی
2: واح بیاو زهم غانم چی زما مخ ستا پشان خیست شی کلا اس دارا تویا چ صفات بیوٹی کریم با منگتا چرتا ملویگی
3: صفات بیوٹی کریم بس تاسو تا ہر کاسمیٹکس ان جنرل سٹور کی پاسانے سرا ملو